ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಸ್ವರೂಪಿಣಿ ಸರ್ವಾಧಾರ ಸುಪ್ರತಿಷ್ಠಾ ಸದಸದ್ರೂಪಧಾರಿಣಿ ಅಷ್ಟಮೂರ್ತಿ ರಜಾ ಜೈತ್ರಿ ಲೋಕಯಾತ್ರಾ ವಿಧಾಯಿನಿ ಏಕಾಕಿನಿ ಭೂಮರೂಪ ನಿರ್ದ್ವೈತ ದ್ವೈತವರ್ಜಿತ ಅನ್ನದ ವಸುಧಾ ವೃದ್ಧ ಬ್ರಹ್ಮಾತ್ಮೈಕ್ಯ ಸ್ವರೂಪಿಣಿ ಬೃಹತಿ ಬ್ರಾಹ್ಮಿಣಿ ಬ್ರಾಹ್ಮಿ ಬ್ರಹ್ಮಾನಂದ ಬಲಿಪ್ರಿಯ ಅಂಟೂ ಅನ್ನಪೂರ್ಣಾದೇವಿನಿ ಸಾಂಗೋಪಾಂಗಂಗಾ ಅರ್ಚಿಂಚಾರು. ಅಮ್ಮ ಅನುಗ್ರಹಾನ್ನಿ ಪೊಂದಾರು. ಅಮ್ಮ ಅನುಗ್ರಹಂ ಕಲಿಗಿತೇ ಕಲಗಂದಿ ಲೇದು. ಆ ತಲ್ಲಿ ದಯಲೇಕಪೋತೇ ಲೋಕಂಲೋ ಮನಕಿ ಕಲಿಗೇದಿ ಲೇದು ಕದಾ. ಅಂದುಕನೇ ಮಾತೃದೇವೋಭಾವ ಅನಿ ವೇದವಾಣಿ. ಮಾತಾ ಸಮಂ ನಾಸ್ತಿ ಶರೀರ ಪೋಷಣಂ. ಅಟುವಂಟಿ ಸಕಲ ಲೋಕಾಲಕು ತಲ್ಲೈನಟುವಂಟಿ ಅನ್ನಪೂರ್ಣ ಭಗವತಿ ಯೊಕ್ಕ ದಿವ್ಯಾನುಗ್ರಹಾನ್ನಿ ಪೊಂದಿ ಅಕ್ಕಡ ನುಂಚಿ ಕೊದ್ದಿ ದೂರಂಲೋ ಉನ್ನಟುವಂಟಿ ಗೋಮತೀ ನದೀ ತೀರಂ ಚೇರಾರು ಮೃಕಂಡ ದಂಪತುಲು. ಸತ್ಸಂತಾನಾರ್ಧುಲೈ ಪರಮೇಶ್ವರುಡಿ ಯೊಕ್ಕ ದಿವ್ಯ ಅನುಗ್ರಹಾನ್ನಿ ಪೊಂದಾಲಿ ಅನ್ನೇಟುವಂಟಿ ವಾಂಛತೋ ನಿರ್ಮಲ ಚಿತ್ತಂತೋ ನಿಶ್ಚಲ ಭಕ್ತಿತೋ ಚಿತ್ತಾನ್ನಿ ಶಿವಾಯತ್ತಂ ಚೇಸಿ ತಪಸ್ಸು ಚೇಸ್ತುನ್ನಾರು ಆ ದಂಪತುಲು. ಪರಮೇಶ್ವರುಡಿ ಅನುಗ್ರಹಾನಿಕಿ ಎದುರು ಚೂಚೇದಾನ್ನಿ ತಪಸ್ಸು ಅನ್ನಾರು. ವಾನಿ ಅನುಗ್ರಹಾನಿಕಿ ಎದುರು ತಿರುಗಿನ ದಾನ್ನಿ ತಮಸ್ಸು ಅನ್ನಾರು ಪೆದ್ದಲು. ತಪಸ್ಸು ಪ್ರಾರಂಭಿಸಾರು ದಂಪತುಲು. ತಪಸ್ಸು ಚೇತ ಪೂರ್ವಜನ್ಮಾರ್ಜಿತಮೈನಟುವಂಟಿ ದುಷ್ಕರ್ಮ ಪ್ರಾರಬ್ಧಂ ಪರಿಚ್ಛೇದಮೈಪೋತುಂದಿ. ಅಂದುಕನಿ ತಪಸ್ಸು ಚೇತ ಲೋಕಂಲೋ ಮಾನವುಡು ಪೊಂದಲೇನಿದಿ ಏಮೀ ಲೇದು ಅನಿ ಶಾಸ್ತ್ರಂ ಚೆಪ್ತುನ್ನದಿ. ಅಟುವಂಟಿ ತಪಸ್ಸು ಕೂಡ ಕ್ರೋಧಂ ವಲ್ಲ ನಶಿಂಚಿಪೋತು.